ಗುಳ ದೇಹಂ ಗಲ್ಲಿ ನನ್ನ ಒಲ್ ಬಿದ್ದಿಲ್ಲಿ ರಾಯಲ್ ಮೆಕಾಡೆಗೆ ಒಂದು ಟಿಕೆಟ್ ಇಲ್ಲ ಕ್ಲಾಸ್ ಒಳಗೆ ಹಂಗೋ ಹಿಂಗ ತಳ್ಳಿ ಮುಗಿಸ್ತೇನೆ ಕೊನೆ ಕೆಲಸ ಇಲ್ಲ ಬರ್ಕಾಲಿ ಕೈ ಓದಿದ್ ಮುಗಿತಲ್ಲ ಇನ್ನೇನು ಮುಂದೆ ಹಿಂಗೆಲ್ಲ ಉರಿತಿ ತಿಂದೆ ಆರುಕು ಇರಲಿಲ್ಲ ಮುರುಕು ಇರಲಿಲ್ಲ ಕನ್ಸಿನ